0: ಈ ಏಕೆ ನವೀತಾಳು ಮಾಡು ದರ್ವೈ ನವೀತಾಡ್ಫೋಡ್ ನವಿ ಗುದ್ಮರ್ ನವೇ ನೋಡ್ಕೊಂಡು ನಿಹಾರಿಲ್ಲ ಶ್ವಾಸ ಕಾಹಿ ವೇಳನ ಹೆ ಸಾರ ನಿರರ್ಥಕ ವಾಟ್ಟುಕೋ ಆಣಿ ಮಗ ಜೀವಾಲ ಶಾಂತತಾ ಲಾಗ್ತಿ ಪಣ ತಪ್ತ ಆಣಿ ರಿಕ್ತ ಡೋಳ್ಯಾತ್ ಝಾಪಡ ಪಡಾಯಲ್ಲ ಲಾಗ್ತಿ ಕೇಳ ಶಾಂತ ಝೋಪ ಇದೆ
1: ಮಗ ಝೋಪಾವ ಆಪಣ ಥೋಡಾ ವೇ ವಿಶ್ರಾಂತಿ ಘೇತ್ಲಿ ತ ಬರ ವಾಟೇಲ್ ಆರಾಮ ಪಡೆಲ್ ತಬ್ಯತಿಲ್ಲ
0: ನೈ ನೈ ರಾಧಾ ವೈನಿ ಝೋಪಾಯ್ತು ಕಶಾಲಾ ದಿವಸ ಎವಡ್ಯಾ ಝೋಪಡ್ಯಾ ಎವಡ ಕೈ ಅದನ್ನು ಘಡಲೇಲ ನೈ
2: ಬಾಬುಜಿ
0: ಹಾಂ
2: ಬಾಬುಜಿ ಅವು ಎವಡೆ ಲಾಂಬ ರಾಜಭಾಗಿತೂನ ಆಲಾ ಆತಾ ರಸ್ತ್ಯಾನ ಬಸೆಸ್ ಬದಲಾವೆ ಲಾಗಲೆ ಅಸ್ತಿಲ್ ಥಕಲಾ ಅಸಾ ಮಡೂನ್ ವಿಶ್ರಾಂತಿ ಹಾಂ ಥಕವಾ ನಿಗುನ್ ಜೈಲ್
1: ಮೀ ಲಗ್ಗೇಜ್ ಅಂತರೂನ್ ಘಲೂನ್ ದೇತೆ ಹಾಂ
0: बर बोवा तुम्ही म्हणताय तर
2: बाबूजी बाबूजी हो किती संकोच करताय तुम्ही काय परक्याच्या घरी आहात का
1: झोपा बाबूजी शांतपणानं आम्ही खालच्या खोलीत झोपतो
0: ठीक आहे झोपतो इथे झोपतो बस